ಅಗಬೇನೋ ಓ ಮೇರೆ ಮೆಹಬೂಬ್ ಹ್ಯಾ ಗೀತ ಸಂಗತ ಕಚ್ ವೇಳ ಜಾಲ್ಲೋ ಸಾ ಸದಬಹಾರ ಹ್ಯಾ ಹಿಂದಿ ಫಿಲ್ಮ ಗೀತಾಂಚ್ಯಾ ಕಾರ್ಯವಳಿತಲ್ಯಾನ್ ತುಮಚೊ ನಿರೋಪ ಘೇವಪಾಚೊ ಮುಖಾಲಿ ಸ್ವಾತೇರ್ ಅಗಬೇನೊ ಐಕಾತ ಬರೊಬ್ಬರ 10 ವರಾ ಜಾವನ 5 ಮಿನಟಾಂಚೇರ್ ದಿಲ್ಲಿ ಕೇಂದ್ರಾವಲ್ಯಾನ್ ಸರ್ಕ್ಷೇಪ ಜಾವಪೀ ಇಂಗ್ಲಿಶಿತಲ್ಯಾನ್ ಖಬರು ತುಮ್ಹೇ ಗೀತಾತ್ 105.4 ಮೆಗಾಹರ್ಟ್ಸ್ FM ರೇನ್ಬೋ ಮ್ಯೂಸಿಕಲಿ ಆಲ್ ಯರ್ಸ್ ಬೋಲ ಆಪ್ಕೆ ದಿಲ್ ಸೇ ಹಮಾರೇ ದಿಲ್ ತಕ್ ಮ್ಯೂಸಿಕಲಿ ಥಕ್ ಥಕ್.